ಬ್ರಹ್ಮ ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದ ದೇವಿಯೇ ಬಾರಮ್ಮ ಶಂಕರ ಸ್ಥಾಪಿತ ಶ್ರೀಚಕ್ರ ಪೂಜಿತ ಶಾರದ ದೇವಿಯೇ ಬಾರಮ್ಮ ಶೃಂಗೇರಿಯಲ್ಲಿ ನಸು ನಗುತ್ತಿ

ಬ್ರಹ್ಮ ಶ್ರೀ ಸಿರಿ ಲಕ್ಷ್ಮಿ ವರ ಸಿರಿ ಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ ಶ್ರೀ ಸಿರಿ ಲಕ್ಷ್ಮಿ ವರ ಸಿರಿ ಲಕ್ಷ್ಮಿ ಪ್ರಸನ್ನ ಲಕ್ಷ್ಮಿಯೇ ಬಾರಮ್ಮ ಶ್ರಾವಣ ಮಾಸದೊಳೆ ಪೂಜ ಸಲ್ಪಿಡುವೆ ವರಮಾಲಕ್ಷ್ಮಿಯೇ ಬಾರಮ್ಮ ಶ್ರಾವಣ ಮಾಸದೊಳೆ ಪೂಜ ಸಲ್ಪ

ಇಸಿರಿ ಗೌರಿ ವರಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ, ಶ್ರೀಸಿರಿ ಗೌರಿ ವರಸಿರಿ ಗೌರಿ ಮಂಗಳ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದೊಳ ಪೂಜೆ ಸಲ್ಪಿಡಿವೆ ಸ್ವರ್ಣ ಗೌರಿಯೇ ಬಾರಮ್ಮ. ಭಾದ್ರಪದ ಮಾಸದ ಪೂಜೆ ಸಲ್ಪಿ

ಮಹೇಶ್ವರಿ ಶಶಿಶೇಖರಿಯಂಬ ಶ್ರೀ ಪಾರ್ವತೀದೇವಿ ಚೇಕೋ ವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀಶಂಕರಿ ಗೌರೀಶಂಕರಿ ಶ್ರೀ ಪಾರ್ವತೀದೇವಿ ಚೇಕೋ ವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀಶಂಕರಿ ಗೌರೀಶಂಕರಿ ಪಾಪು ನೀವೇ ಪಾಪಹಾರಿ ಪದ್ಮಪತ್ರ ನೇತ್ರಿ ಪಾಪು ನೀವೇ ಪಾಪಹಾರಿ ಪದ್ಮಪತ್ರ ನೇತ್ರಿ ಕಾಪಾಡರಾವಮ್ಮ ಕಾತ್ಯಾಯಿನಿ ಕಾಪಾಡರಾವಮ್ಮ ಕಾತ್ಯಾಯಿನಿ ಶ್ರೀ ಪಾರ್ವತೀದೇವಿ ಚೇಕೋ ವೆಸೈಲ ಕುಮಾರಿ ಮಾ ಪೂಜಲೇ ತಲ್ಲಿ ಗೌರೀಶಂಕರಿ ಗೌರೀಶ

ನೀತಾ ಪ್ರಣಾಂಗ್ದು ಜೋ ಅವಿ ವಿಕ್ರಮ ದಯಾನಂದ ಜಯವರ್ಧನ ಹರ್ಬರ್ಟ್ ಅಮರ ವಿಕ್ರಮ ದೊನ್ ಸಿರಿಸೇನ ಬಿ ಎಸ್ ಪೆರರಾ ಎಚ್ ಡಿ ಕುಲತುಂಗ ಲಲಿತಾ ಅಲ್ಮೇದಾ ಚಂದ್ರಕಲಾ ಕುಮಾರ್ ತಿಲಕ ಚಂದಿ ರಸಿಕಾ ಶ್ರೇಯಾನಿ ಪೆರೇರಾ ದಿನವಕ ಹಾಮಿನಿ ಮಾಕ್ ಸಮರನಾಯಕ ಅನುಷಾ ಗೀತಾಂಜಲಿ ದಯಾನಂದ ಸಲ್ವತುರ ಲಾಲ್ ಹೇವಾ ಪತಿರನ ರೊನಾಲ್ಡ್ ಫೋನ್ಸೇಕಾ ಬಿ ಸಿ ಡಿ ಸಿಲ್ವಾ ಹೇಮಾ ನವರತ್ನ ಚಂದ್ರಿಕಾ ಶ್ರೀವರ್ಧನ ಎಲ್ ಎಚ್ ಪ್ರೇಮದಾಸ ಜಯಂತ ಸಮರಸಿಂಹ ಸಹ ಮೋತಿಲಾಲ್ ಗುಣಶೇಖರ ಸೆಸು ಚರಿತವೇಟ ರಂಗಣೇನ್ ಸಹಭಾಗಿ ಉನ ಚಿತ್ರಪಟ ನಿಷ್ಪಾದನೆಗಳೇ ಎಚ್ ಪಿ ಎಲ್ ನಾಯಕಾರ ಕಣಪತಿ ಪಿಳ್ಳೆ ಡಿ ಪಿ ಎಲ್ ಅರ್ನೆಸ್ಟ್ ಸಿಲ್ವಾ ಸಹ ಇ ಎಂ ಡಿ ಹೇಮಚಂದ್ರ ಸಿಲ್ವಾ ಚಿತ್ರಪಟ ಸಂಗೀತಕ್ಕೆ ಪಿ ಎಲ್ ಎ ಸೋಮಪಾಲ ಮಾತಾ ಸೋಮಪಾಲ ಮಾಸ್ಟರ್ ಮೇ ಚಿತ್ರಪಟ ಗೀತ ಹತ್ತಕ್ಕೆಕ್ಕರ ಗೀತ ಹಾಯಕಮ ತಾನು ಹಿಂದಿ ಚಿತ್ರಪಟಗಳ ಗೀತ 1971 ಏಪ್ರಿಲ್ 28 ಇಂದಿಯಾವೆಯ ಪ್ರದರ್ಶನ ಆರಂಭಕಲ ಎಸ್ ಎಂ ಸಾಗರ್ ಅಧ್ಯಕ್ಷನೆ ಕಲ ಅಧಿಕಾರ್ ಹಿಂದಿ ಚಿತ್ರಪಟ ಆ ಮೊಹಮ್ಮದ್ ರಾಫಿ ಗಾಯನಕಲ ಮೇ ಗೀತೆ ತಾನು ಎಕ್ ಗೀತೆಯ ಕಡೆ ಯೋದಾಗತ್ತ